ಚಟ ಪರ ಚಟಕ ಮಟಕ ಇಕ್ ನಾರ ನವೇಲಿ ಗೋರಿ ಗೋರಿ ಗ್ವಾಲ ನಕ್ಕಿ ಚೋರಿ ಚಲಿ ಚೋರಿ ಚೋರಿ ಮುಖ ಮೋರಿ ಮೋರಿ ಮುಸ್ಕಾಯ ಅಲ್ಬೇಲಿ ಕಂಕರಿ ಗಲಿ ಮೇ ಮಾರಿ ಕಂಕರಿ ಕನೈ ಏನೆ ಪಕರಿ ಬಾಹ ಓರ ಕೀ ಅಟ ಖೇಲಿ ಭರಿ ಪಿಚ್ಚಕಾರಿ ಮಾರಿ ಸರ ಬೋಲಿ ಪರಿಹಾರಿ ಬೋಲಿ